ತಿರುತಲೋಚನ ಸದನ ಸ್ಯಾನ ತರ ಕಹರವದಾಸ ಸುನೋರೆ ಸಂತ ಆರ್ ಜಿಯೋತೆ ಸಬ ಸರ ಜೈಸೆ ಪಾಂಚೋ ತಾತ ಬೇಖಾ ಬಸದ ನವನ ಮನ ತಾ ಮೈ ಉತ್ಪತ್ತ ಹೋಏ ಸಮಾತ ಸಬ ತಾಹೀ ಮೈ ಜೈಸೆ ಪಾಂಚೋ ಅಂಗುರಿ ಮೈ ಸೂಖಮ ಕುನಂಗ್ರಿಯಾ ಹೈ ಕಂಚನ ಖಚತ ನಗ ಸೋಭತ ಹವಾಹೀ ಮೈ ಜೈಸೆ ನೀಚ ಜೋನ ಗನಿಯತ ಆತ್ಮಾಖಿ ಕ್ರಮ ಹೀರ ಹೀರ ಚೀರ ಮದ ಉಪಜತ ಸುಖ ಜಾಹಿ ಮೈ ತೈಸೆ ರವದಾಸ ನಾಮ ಬಿದ್ರ ಕಬೀರ ಭಯ ನೀಚ ಜಾತ ಊಚ ಪದ ಪಾಯ ಸಬ ಕಾಹಿ ಮೈ ಸೋ ಕಹೋ ಟಲ್ ಗುರ ಸೇವಿಯೇ ಅನಸ ಸಹಜ ಸುಭಾಯ ದರ್ಶನ ಪರಸ ಗುರು ಕಾ ಜನಮ ಮರಣ ದುಃಖ ಜಾಯ ಹೋವಾ ಸಿಫತ ಕಸಾಮದಿ ನೂರ ಅರಸೋ ಕುರಸೋ ಚಟಿಯ ತೋ ದೊಡ್ಡ